ಸಗಮದ ನಿಧ ಸಗಮದ ನಿಧ ನಿಧ ಮಗ ಧ ನಿಧ ಮಗ ಧ ನಿಧ ಮಗ ಧ ನಿಧ ಮದ ನಿ ಸಗಮ ಗ ಧ ನಿಧ ನಿಧ ಗ ಧ ನಿಧ ನಿಧ ಗ ಧ ನಿಧ ನಿಧ ಕಾಲ